ತಾತ ಧಿಂದಿಂದ ಧಿಂದಿಂದ ಕಿಟ ತಗ ತಗ ತಿಟ ಕಿಟ ಕತ್ತ ಘೇತರ ನ ಧಗ ತಿಟ ಕಿಟ ಧಾ ನ ಧಾ ನ ಧಾ ಧರಿ ಧರಿ ಕಿಟ ತಗ ಧಾ ಧಾ ತಿಕ ತಿಕ ತಿಕ ತಿಟ ಕತ್ತ ಧಾ ಕತ ನ ಧಾ ಕತ್ತ ಧಿಂದಿಂದ ಧಿಂದ ಕಿಟ ತಗ ಧಾ ಧಿಂದ ಕಿಟ ತಗ ಧಾ.

ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ ತಗಡ್ದಾ ಧಿರ್ಗಿಡ್ದಿಗೆ